0: ತೊರಗುಲು ವಿವರಕರಣ ಆಧ್ಯಾತ್ಮಿಕ ಹಂತ
1: ಎಫ್ಎಂ 90.1 ಗಾಲು ದಿಸ್ತ್ರಿಕ್ಕೆಟ ಸಹ ಅಂತರ್ಜಾಲ ಸುದಿಲ ರೇಡಿಯೋ .lk ಅರ್ಹ ಮುಳ್ಳು ಲೋವಟನ್.

ಯಮಿಕು ಉತುಮ್ ಸದ್ಧರ್ಮೆಯ ಅಸನ್ನೇ ನಾಂ ಅತಿಶಯಿನ್ ಗೌರವ ಪೂರ್ವಕವ ಎಸಿಯುತ್ತೇಯ. ಎವಿಟ ಸ್ವರ್ಗ ಮೋಕ್ಷ ಸಂಪತ್ತಿಯ ಸೆಬವಿನ್ಮ ಸಿದ್ಧವನ್ನೇ.